0: urade hwa se won kwatie urade na betumi aye se je urade hwa aso nye ni wa se won papa na ne fa ni dia papa maye na so nye
1: o se ye ja na chiri wa aso nye ni wa busiam ma me ka jira wo si amo suma bo suma me ka chiro se ye dia betumi atena busiye ni wa bra woni bi yesu se ye ja na chiri wa aso nye ni wa wariam ye me pesa me ka chiro ni se se wo kwati yesu aso nye ni ya busiye ni o se wo ja na chiri wa ye dia ni wa ma wo ma me ka chiro se wo kwati awurade a wo betumi adiye oh, say a jam, Nachiwa. About when you're dead when you're back.